ತಿರುಗಿಸಿ ಪಾದ ಕದಗಿದ್ದೆ ನಗದತ್ತೆ ಕದಗಿಂತಣ ಧಾದೆ ಅಂತ ಧಾದೆ ಅಂತ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದೆದ್ದ ಧಾದ